ಮೇಲೆ ಚದುವು ಪದವುಲೇಲ ಚದುವೇಲ ಪದವೇಲ ಚಾಲು ಜಾಲಿ ಗುಂಡೆ ಸಂತಸಂನ ಭೋಗ ಭಾಗ್ಯಮುಲೇಲ ಚದುವು ಏಳ ಗೊಪ್ಪ ಪದವುಲೇಲ